0: many gods. Here in the south, one of the most important is Subramanya, who is the protecting deity for all snakes. And you will find Subramanya temples like the one behind me all around Bengaluru.
1: Not far from here, another baby cobra is being rescued and venerated.
2: They put inside.
1: The snake was rescued by Mohan, a pioneer in the field. He was one of the first employees of Bengaluru's government task force set up in 2000 to handle snake complaints. After 25 years of rescuing snakes, Mohan now loves the animals, but he once feared them.
2: So, nange emergency snake bantu ondu college andre ondu ladies hostel itto full ladies idru alli doddu cobra bandibide adanna ideke yaru illa so em madidru nange emergency idu anta karidru so nan individual age independent age first call adu so hode so how hidikondidini bag open madak yaru barilla so astu bhaya aitu nange kai full shake aagta itto so engo manage maadi so bag alli snake aakkondo ಸೊ ಆಮ್ಲೆಟ್ ಟೈ ಮಾಡಿ ಸೆಡ್ರಿಟ್ಟೆ ಅವ್ರು ಟೀ ಕೊಟ್ಟರು ಕುಡಿಯೋಕ್ಕೆ ಬಟ್ ನಾನು ಟೀ ಕುಡಲಿಲ್ಲ ಟೀ ಹಿಡ್ಕೊಂಡಾಗ ಆ ವೈಬ್ರೇಷನ್ ಏನಿದೆ ಶೇಕಿಂಗ್ ಆಗ್ತಾನೆ ಇತ್ತು ಆ ಬೈಕ್ಗೆ ಫಿಯರ್ ಏನಿದ್ರು ಫಸ್ಟ್ ಟೈಮ್ ಹಿಡ್ಕೊಂಡಿದ್ದೆ ಫುಲ್ ಶೇಕ್ ಆಗ್ತಾ ಇತ್ತು ಟೀ ಎಲ್ಲ ಚಲೋ ಇತ್ತು ಮತ್ತೆ ಸ್ನೇಕ್ಸ್ ಇದ್ದಾಗ ನಾವು ಡೈರೆಕ್ಟಾಗಿ ಐ ಕಾಂಟ್ಯಾಕ್ಟ್ ಇದ್ದರೆ ಯಾವುದೇ ಅನಿಮಲ್ ಯಾವುದೂ ಏನು ತೊಂದರೆ ಮಾಡಲ್ಲ ಯಾಕಂದರೆ ಆ ಪ್ರಾಣಿಗೆ ಆ ಒಂದು ಅನಿಮಲ್ಗೆ ಅದಕ್ಕೆ ಕನ್ಫರ್ಮೇಷನ್ ಬೇಕು ನಮ್ಮಿಂದ ಅದಕ್ಕೆ ತೊಂದರೆ ಆಗೋದಿಲ್ಲ ಅಂತ ನಾವು ಕನ್ಫರ್ಮೇಷನ್ ಕೊಟ್ಟರೆ ಯಾವುದೇ ಪ್ರಾಣಿ ಯಾವುದೇ ಮನುಷ್ಯ ಯಾರಿಗೂ ತೊಂದರೆ ಮಾಡಲ್ಲ
1: ಬಟ್ ಮೋಹನ್ ನೋಸ್ ಬೆಟರ್ ದನ್ ಮೋಸ್ಟ್ ದಟ್ ರೆಸ್ಕ್ಯೂಯಿಂಗ್ ಸ್ನೇಕ್ಸ್ ಕ್ಯಾನ್ ಬಿ ಡೇಂಜರಸ್ ಹೀಸ್ ಹ್ಯಾಡ್ ಹಿಸ್ ಓನ್ ನಿಯರ್ ಡೆತ್ ಎನ್ಕೌಂಟರ್
2: ಸೊ ಮಳೆಯಲ್ಲಿ ಮನೆ ಓಡ ಹೋಗಿದೆ ಅವ್ರೇನು ಮಾಡಿದ್ರೆ ಕಡ್ಡಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ ಬಾಯಿಗೆ ಕಡ್ಡಿ ಹಾಕಿ ಹೋಲ್ಡ್ ಮಾಡಿಬಿಟ್ಟಿದ್ದಾರೆ ಸೊ ಹಾವು ಓಡೋಗ್ಬಿಡ್ತಿದೆ ಅಂತ ಸೊ ಬಿಲ್ಡಿಂಗ್ ಬರುವಾಗ ನಾನು ಹೋಲ್ಡ್ ಮಾಡಿದ್ದೀನಿ ಸೊ ಅವ್ರ ಮನೆ ಕರೆಂಟ್ ಹೋಗ್ಬಿಡ್ತು ಆ ಪ್ರೆಸೆಂಟ್ ಏನಾಯಿತು ಅಂತ ಹೆಂಗೆ ಬೈಟ್ ಆಯಿತು ಆಫ್ಟರ್ ಬೈಟ್ ಏನಾಯಿತು ಅಂತ ಕಂಪ್ಲೀಟ್ ಗೊತ್ತಿಲ್ಲ
1: ಮೋಹನ್ ಲಾಸ್ಟ್ ಕಾನ್ಷಿಯಸ್ನೆಸ್ ವೆನ್ ಹಿ ವೋಕ್ ಅಪ್ ಹಿ ವಾಸ್ ಇನ್ ದ ಹಾಸ್ಪಿಟಲ್ ವಿತ್ ಒನ್ ಸೈಡ್ ಆಫ್ ಹಿಸ್ ಬಾಡಿ ಪ್ಯಾರಲೈಸ್ಡ್ ಇಟ್ ಟುಕ್ 3 months ಆಫ್ ಥೆರಪಿ ಫಾರ್ ಹಿಮ್ ಟು ರಿಗೇನ್ ಮೊಬಿಲಿಟಿ
2: ಸೊ ಬೈಟ್ ಆದಮೇಲೆ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸೊ 1-3 months ನಾನು ರೆಸ್ಟ್ ತೊಗೊಂಡ್ಮೇಲೆ ಮತ್ತೆ ನಾನು ರೆಸ್ಕ್ಯೂಗೆ ವಾಪಸ್ ಬಂದೆ ಸೊ ಅದು ನನಗನ್ಸು ಸೆಕೆಂಡ್ ಲೈಫ್ ಅಂತ
1: ಇನ್ ಒನ್ ಆಫ್ ಬೆಂಗಳೂರು'ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ನೇಬರ್ಹುಡ್ಸ್ ಮೋಹನ್ ರೆಸ್ಕ್ಯೂಸ್ ಅ ರ್ಯಾಟ್ ಸ್ನೇಕ್ ಫ್ರಮ್ ಅ ಗರಾಜ್ ಗವರ್ಮೆಂಟ್ ರೂಲ್ಸ್ ಸ್ಟೇಟ್ ದಟ್ ಸ್ನೇಕ್ಸ್ ಮಸ್ಟ್ ಬಿ ರಿಲೀಸ್ಡ್ ನಿಯರ್ ವೇರ್ ದೇ ಆರ್ ಫೌಂಡ್ ಬಟ್ ದೇರ್ ಇಸ್ ನೋ ವೇರ್ ನಿಯರ್ ಬೈ ಫಾರ್ ಮೋಹನ್ ಟು ಸೇಫ್ಲಿ ರಿಲೀಸ್ ದಿಸ್ ಸ್ನೇಕ್
2: ರೆಸ್ಕ್ಯೂ ಮಾಡಿ ಸ್ನೇಕ್ಸ್ ನ ನಿಯರ್ ಬೈ ಅಂದ್ರೆ ಮನೆಯಿಂದ ಆಚೆ ರಿಲೀಸ್ ಮಾಡಬೇಕು ಅಂತ ಹೇಳುತ್ತೆ ಬಟ್ ಈ BBMP ಲಿಮಿಟ್ಸ್ ಅಲ್ಲಿ ಸಿಟಿ ಒಳಗಡೆ ಸೊ ಆತರ ಮಾಡಕ್ ಆಗೋದಿಲ್ಲ ಸೊ ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿ ಆಗಿದೆ ಬೇಜಾರಾಗುತ್ತೆ ಫೀಲ್ ತುಂಬ ಬ್ಯಾಡ್ ಆಗುತ್ತೆ ಯಾಕಂದ್ರೆ ಸ್ನೇಕ್ಸ್ ನಾವು ಇಷ್ಟು ಕಷ್ಟಪಡ್ತಾ ಇದ್ವಿ ಸ್ನೇಕ್ಸ್ ನ ಸೇವ್ ಮಾಡಕ್ಕೆ ಬಟ್ ಅದಕ್ಕೆ ಅಂತ ಒಂದು ಜಾಗ ಇಲ್ಲ
1: ಬೆಂಗಳೂರು ಸ್ನೇಕ್ ರೆಸ್ಕ್ಯೂಯರ್ಸ್ ಡಿಸ್ಪೇರ್ ಅಬೌಟ್ ದ ಸಿವಿಯರ್ ಲಾಸ್ ಆಫ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ ಬಟ್ ದೇರ್ ಲವ್ ಫಾರ್ ಅ ಕ್ರೀಚರ್ ದಟ್ಸ್ ಆಫನ್ ಫಿಯರ್ಡ್ ಅಂಡ್ ಡಿಸ್ಪೈಸ್ಡ್ ಕೀಪ್ಸ್ ದಮ್ ಗೋಯಿಂಗ್
2: ಸೊ ಅನಿಮಲ್ ರಿಯಲ್ ಹೇಳ್ಬೇಕಂದ್ರೆ ಹ್ಯೂಮನ್ಕಿನ ಬೆಟರ್ ದನ್ ಹ್ಯೂಮನ್ animals
3: they are one of the most peaceful animals we have worked with because when we treat snakes we always see that their intention is never out there to get you
4: they can't walk they can't run the only thing that they can do is slither around they can't even close their eyes because they don't have eyelids I mean how can you not love such a being I mean where is your compassion going as a human being
1: at the end of a busy day of rescues Shoaib takes 2 snakes to a lake He was not allowed to release them in the neighborhood where they were found.
4: Come on, you. My favorite and the cutest. That's the best part about these guys. The moment you let them go, it's freedom. There could be nothing better than that. It's always the best, you know? I mean, what could be better than freedom? Okay, wherever you want to go, go, bro.